ಹೋಗ್ತಾರೆ ಜಗಜ್ಜ ಇಂಡಿಯನ್ನಾಗಿ ಉಚ್ಚಲಿ ಸಾಧ್ಯ ಇಲ್ಲಿ ಇಂಜನಿಯರ್ ಇನ್ನೊಬ್ಬ